ಅಣಗೆ ಸರ್ವ ಸೃಷ್ಟಿ ಸತ್ಯ ಮಹಿಮಲೇನಿ ತಳಮೇದು ಕನುಗುನ್ನ ಸತ್ಯ ಮಹಿಮಲೇನಿ ತಳಮೇದು ಕನುಗುನ್ನ ಶುದ್ಧ ಸತ್ವ ಮದಿಯೇ.